ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧನ ಧ

ಧನಗಾ ಧನ್ ಧರ್ಮ ಧನ್ ಧನ್ ಧರ್ಮ ಧನ್ ಧನ್ ಧನ್ ಧರ್ಮ ಧನ್ ಧನ್ ಧನ್ ಧರ್ಮ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್ ಧನ್